ಚಾವ, ನೀರು ಪೆಟ್ಟಾವ, ಕೋಟಕೋಶಾವ, ಕುಪ್ಪನೂರ್ಚಾವ, ಒರೇ ತಲ್ಲ ಕುಕ್ಕ, ಕಷ್ಟ ಜೀವನ ಮುಖ್ಯ ಮೆತ್ತುಕೊಳ್ತೀನಿ ಬದಿಗೆ ನೀವು ಶಿಸ್ತಂದು ಕಟ್ಟಲ್ರ. ಅನಿ ಫಳ ಫಳ ಸಾಂಕಳ್ಳು ದೆಂಟ.